ಮೊದಲಿಗೆ ಘನ ಅವಲಿಗೆ ಜನಶ್ರೀಗೂ ಅಸಲಾಮ್ ಅಲೈಕುಮ್ ಜಾನಿ ಸಿಂಗಿ ಜಾನಿ ಸಿಂಗದ ಪ್ರೋಗ್ರಾಮ್ ತ ಪಖೇರ್ ರಾಗಿ ಮೀ ನತಾಶಾ ಎಹ್ಸಾನ್ ಅಂಡ್ ಹಸೀನಾ ಎಹ್ಸಾನ್ ಗುರು ರೋಜಾನಾ ಗುರು ನತಾಶಾ ಹಸೀನಾ ತಾಸು ಗುರು ರೋಜಾನಾ ಮಾತಾ ಡಿರ್ ಲೇಟ್ ಮೆಸೇಜ್ ಗೋಯಿ ಹಾ ಡಿರ್ ಬಿಂತೆ ಹಾ ಲೇಟ್ ಮೆಸೇಜ್ ಗೋಯಿ ಯೋ ಯಾ ಬಗುರು ಜಸ್ ತಾಸು ಮೆಸೇಜ್ ನ ಶಾಮಿಲ್ ಹಮ್ ದಾ ಯೋ ಖಬರ ಜಾನ್ ಸಯಾದ ಉಸಾದಾ ಜಗುರ ದಾಗ ಖಲ್ಕ ಮೆಸೇಜ್ ಶಾಮಿಲ್ ಅವಲ್ ಗ್ವಾಡಮ್ ಕಮ್ ಚಿ ಜಮಾನಾ ಮಖ ಕರ ಆಗಲಿ ಯೋ ಜಸ್ ಸ್ಟುಡಿಯೋ ದರಾಶಮ್ ಜ ಪ್ರೋಗ್ರಾಮ್ ಶುರು ಕಮ ದಾಗಿನ ಬಾದ ಮಾತಾ ರವಾನಿ ಗುರು ಯಾ ಖಲ್ಕ ಸರ ಬಿಯಾ ಜಮಾನಾ ಲಗೇಗಿ ಲಾಸ್ಟ್ ಚಾನ್ಸ್ ಹಾ ಜಮರ್ ಯಮ್ ಯಮ ಅಸ್ಸಲಾಮ ಅಲೈಕುಮ್ ಡಾಕ್ಟರ್ ಸಾಹಿಬ್ ಸಲಾಮ ಅಲೈಕುಮ್ ಅಸ್ಸಲಾಮ ಅಲೈಕುಮ್ ತಾಸು ಆಜ್ ಡಿರ್ ಸೈದಿ ತಾತ ಸಲಾಮ ವಾಲೈಕುಮ್ ಸಲಾಮ್ ಮರಿಯಮ್ ಹೋಗುರೆ ತಮ್ ಡಿರ್ ಲೇಟ್ ರವಾನಿ ಯಾವಾಜ್ ಮೊಹತರಮ ಸವಿನ ದ ಗುರುಜಿ ಪೂರಪ ಪೂರಪ ನಹ ಬಜಿ ಬಾನೆ ಮುಂಕ್ತ ಗುರ ಮೆಸೇಜ್ ರಾಲಿ ಗಲಿ ವಿ ಉಪ ನಹ ಬಜಿ ಮುಂಕ್ತ ವೇಲಿ ವಿಚಿ ವೇಲಿ ವಿಚಿ ಸ ವೇಲಿ ವಿಚಿ ಆ ವಾ ವಾ ವಾ ವೇಲಿ ವಿಚಿ ಚಿ ಚಿ ಚಿ ಚಿ ಚಿ ಚಿ ಚಿ ಚಿ ಸಾಸು ಪ್ರೋಗ್ರಾಮ್ ಓನೇರ್ ಶುಲು ಔ ಸಾಸು ಪ್ರೋಗ್ರಾಮ್ ಲಿಂಕ್ ಶುಲು ದ ಖೇರಾ ಥ್ಯಾಂಕ್ ಯು.